ಮಾತಾಡ್ಲೇ ಬಿರ್ಲೆ ಒಂದ್ ಮೇಲಾಗ ಕಾಂಪ್ರೈ ವಿರಾಟ್ ಚೋಕ ಶಿಪಿ ಅಂತ ಚೋರಿ ಜಾ ಪಾಯ ಕಂಪ್ಯೂಟರ್ ಕಿಂದ ಅನ್ ದುಃಖ ತೊ ಪಾಯ್ ಚಟಾನ್ ಯಾವ ದೂಷೆ ಕಂಪ್ಯೂಟರ್ ಬಿಕ್ರಿ ಗೋರ್ಲೇ ಶಿಕಾವನೆ ಅನಿ ಮರ್ಮತ್ ಗೋರ್ಲೇ ನೇಪಾಲ್ ಕೈ ನಂಬರ್ ಒನ್ ಹಾರೂರ್ ಅಂಡ್ ಸಾತೂರ್ ಎಜುಕೇಶನ್ ಸೆಂಟರ್ ಹೋ ನೀವು ಸಿಪಿಎನ್ ಮತ್ತೆ ಕಂಪ್ಯೂಟರ್ ಪಾವನು ಕಾ ಸಾಥೆ ಕಂಪ್ಯೂಟರ್ ಶಿಕಾವನೆ ರೋಕೈ ಕೋತಮ್ ಬಿಗ್ರಿ ಹಾಲೆ ಮಾ ಘರ್ ಮಾ ಬಿಗ್ರಿ ಘರ್ ಮೈ ಬ್ಯಾಂಕ್ ಮೈ ಸಭಿ ಸ್ಕೂಲ್ ಆಫಿಸ್ ದುನ್ ಸುಕೈ ಸ್ಟ್ಯಾಂಗ್ ಸಸ್ತಾ ಮಾ ಬಿಗ್ರಿ ತೈ ಆಯರ ಬನಾವನೆ ಸುವಿಧಾ ಪಿನ್ ಛ ಜೂಸಿ ಇಂಗ್ಲಿಶ ಲ್ಯಾಂಗ್ವೇಜ್ ಕಕ್ಷಾ ಕುಪಿನ್ ವ್ಯವಸ್ಥಾ ಛ ಹೋಯ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಫೋಟೋಕಾಪಿ ಮಿಷಿನ್ ಇಂಟರ್ಕಮ್ ಸಿಸ್ಟಮ್ ಇನ್ವರ್ಟರ್ ಸೋಲಾರ್ ಸಿಸ್ಟಮ್ ಅವ ಇನ್ವರ್ಟರ್ ಕ ಬ್ಯಾಟರಿ ಪನಿ ಪೈಂಚ ಸಿಸಿ ಕ್ಯಾಮೆರಾ ಭರ್ಪರ್ ತು ಇಂಟರ್ನೆಟ್ ಪನಿ ಜೋಡಿ ಛ ಥಾವ್ ಆಮಾ ಮಂತೆ ಲಾಂಗೆ ಡಾಕೆ ಔ ತಾಲ್ನ ಬೇತಾಲ್ ಮಹಿಡೇರ್ ಫಿರ್ ದುಕ ಪಾಯೇಲಾ ನಿ ಜೂಸಿ ಅವ ಯ ಫೋನ್ ನಂಬರ್ 021545787 9 4 20 35 541 ಅ ಗುಡ್ ವೆರಿ ಗುಡ್ ವೆರಿ ಗುಡ್